ಸಂತೋಷ ಪ್ರಭು. ಓ ಪ್ರಭು ಧನ್ಯವಾದ ಪರಮೇಶ್ವರ ಸಬೈ ಥೋಕ್ಕು ನಿಮ್ತಿ ಪ್ರಭು. ಆಜ ಹಾಮ್ರೋ ಉದ್ಧಾರಕರ್ತಾ ಹಾಮ್ರೋ ಮುಕ್ತಿದಾತಾ ಪರಮೇಶ್ವರ ತಪೈ ಹುನುಭಯಕ್ಕೆ ನಿಮ್ತಿ ತಪೈಕೋ ಪ್ರೇಮಕ್ಕೆ ನಿಮ್ತಿ ಹಾಮಿ ತಪಾಯಿಲಾಯಿ ಧನ್ಯವಾದ ಚಡಾಉದಛೌಂ. ತಪೈಕೋ ಅನುಗ್ರಹಕ್ಕೆ ನಿಮ್ತಿ ಹಾಮಿ